awurade yɛmo sɛnhyɛne no si meye mani wa nyinaa wo bi ma no nyinaa pa mu nkasampa wɔ mi saa